ಉದಯಂತು ಬಿಡಾವಿ ಅರೆ ನಿಮ್ಮರ ರಾಯೇನ ಅರೆ ಎಂಬಲಿ ನಿಮ್ಸಿಯೋದೇನ ಅರೆ ಗಲೇನರೌ ಮಿಡ್ಡಾದಾಯಿ ಥಯಾತಿ ರೆನನೇನ ಚಲ್ಲದೀಮ ಉಬ್ರಿ ಹರ್ರೀಸೋನ್ ದಾಯಿನ ಕ ಹರ್ರೀಸೋನ್ ದಾಯಿನ ಕ ದವುಲ್ ಕಾತೊಂತಿ ಕಥಿ ದಾಯಿನ ಕ ಶಬೂಬ್ ನ ಕ ಚಲ್ಲ ಹೆದಬೆಂದಾತ್ನಿ ತುಬ್ಡಾವಿ ಹೇನೆ ಮೀನೆ ಕ ಚಲ್ಲದೀಮ ಅಫರ್ಹಾಬೆ ಕಥೀನ್ ಚಲ್ಲದೀಮ ದಾಯಬ್ ದಾಯೇನ್ ಚಲ್ಲ ಉಧಯಿ ಕ ರೇವ ಕಾಪ್ಕೆ ಅಕೇನ್ ಉಧಯಿ ಕ ಶಲಿಕ್ ಕಾಪ್ಕೆ ಅಕೇನ್ ಚಲ್ಲ ತೆಹೇನೆ ಮೀನೆ ಕಾವ ನೆಹೈ ಮೀನೆ ಕಾವ ದಾಯಿ ಥಯಾತಿ ದಾಯ ಹಮೂಡಿ ದಾಯ್ ಸನಾಯತಿ ದಾಯಿ ಥಾತಿ ಶಲ್ಲ ನಿಮ್ರರಿ ಎಂ ಬಲಿಬ್ ನಿಮ್ಸಿಯೋದಿ ಹೆನೆ ಶಾಲ ದೀಮ ಏತಿ ಇದಾಯಿಬ್ ನಿಯ ದೋಕ್ನ ಬರ ಕನ ಅರೆ ಶಾಲ ಸೆನೀತಿ ತೋನ್ ತಿಸ್ನೇ ಕಿರ್ನ ಹೋನ್ ಕಸ್ತೋ ತೋನ ತು ದಾಯಿ ಥೆನಿನ್ ಸರಿ ಓಕ್ನ ತುದೈ ನಿ ಸರಿ ವೇ ತುಕ್ನ ತುತ್ತು ಬಿಡಾವಿ ದಾಯಬ್ ದಾಯಿನೆ ಥರೇನಿ ದೀಮ ದಾಯಬ್ ವ ದಿಲ್ ಹಾಬ್ ಅಕೈವ ದಾಯಿ ಥಯಾತಿ ಭಾಯ ಎಮರ ದಾವ ತಾನ ತಮಗುವ ಹೊಯ್ ಸಿಗೀತಿ ಶಾಲ ದೀಮರ ರೇ ಸಮನೈ ಹೆನೆನ್ ಅಂಸೆ ಗಾತ ಹದಿದ್ ನನೆ ನಾತಿ ಎದ್ಜೀಬ್ ಓರ್ ಎದಿಜ್ ಓಕ್ನ ಹದಿದ್ ನಿನೆತ್ ಥು ಹದಿದಾನ್ಯಾದ ಅಂಸೆ ಬರು ಓತಕ್ ಎದಿಜಿ ಅಕಗ್ ಏಕಾನಿ ಉಬಾಬರಿಬ್ ಕಗ್ ಏಕಾನಿ ಬೆಥ ಆತಿದ ಎಂಬಲಿ ಅಂಸಿಯೋದ ಓಕ್ನ ನಿಯತ್.